ಜಗಜನಿ ನಿಜಗಜನಿ ಸಗ ಮಗಜನಿ ಸಮಗಜನಿ ಸಗಜನಿ ಸಗಜನಿ ದದನಿ ನಿ ಮದ ಗಗ ಮಮ ಗಗಜನಿ ಮದ ನಿಜ ನಿಧ ಮದ ಮಗ ಸಗಜನಿ ನಿತ್ಯ ನಿಧ ಮದ ಮಗ ಸಗಜನಿ ನಿಜ ನಿಧ ಮದ ಮ